0: ನಲ್ಲಿ ಹೆಚ್ಚುರಿ.
1: ಬ್ಯೂಟಿಫುಲ್ ಸಾಂಗ್ ಐಡ್ ಫಿಲಮ್ ದೋ ಚೋರ್ 1973 ಮೇ ಫಿಲ್ಮ್ ರಿಲೀಸ್ ಕಿಯಾ ಗಯಾ ಥಾ ಔರ್ ಆವಾಜೇ ಥೇ ಕಿಶೋರ್ ದಾ ಔರ್ ಲತಾ ಜಿ ಕಾ ಸಾಜ್ ಥಾ ಆರ್ ಡಿ ಬರ್ಮನ್ ಜಿ ಕಾ. 8 ಮಿನಿಟ್ ಬಾಕಿ ಹೈ 10 ಬಜನೆ ಮೇ ಸಾಥಿಯೋ ಅಗಲಾ ಬಯಾನ್ ಏಕ ಔರ್ ಜಬರ್ದಸ್ತ್ ಸಾಂಗ್ ಹೈ ಫ್ರಮ್ ದ ಮೂವಿ ದೋ ಚೋರ್ 1973 ಆರ್ ಡಿ ಬರ್ಮನ್ ಕೇ ಸಾಜ್ ಮಜರೂ ಸುಲ್ತಾನ್ಪುರಿ ಕೇ ಅಲ್ಫಾಜೆ ಔರ್ ಆವಾಜೆ ಹೈ ಕಿಶೋರ್ ದಾ ಔರ್ ಲತಾ ಜಿ ಕಾ ಏಕ ಬಾರ್ ಫಿರ್ ಚಾಹೆ ರಹೋ ದೂರ್ ಚಾಹೆ ರಹೋ ಪಾಸ್. ಬ್ಯೂಟಿಫುಲ್ ಸಾಂಗ್ ಸ್ಪೆಷಲ್ ಆಪ್ ಸಭಿ ಪ್ರಿಯ ಪ್ರಿಯ ಶ್ರೋತಾಓಂ ಕೇ ನಾಮ್.